ಸಂಭಿಷದ ವಶನಂ ಸುಪ್ರಸನ್ನಂ ತ್ರಿನೇತ್ರಂ ಹಸ್ತಾಬ್ಜಾಭ್ಯಾಂ ಬಟುಗಮನಿಶಂ ಶೂಲಖಡ್ಗಂ ದಧಾನಂ ಹಸ್ತಾಂಬೂಜಯುಗಸ್ಥಕುಂಭಯುಗಲ